0: ಚಿಡಿವೆ ಕೋಗುಯೇ ಬಿಡೋ ಬಂಧನ್ ಸೋಮನಾ ಚಿಡಿವೆ ಕೋಗುಯೇ ಬಿಡೋ ಬಂಧನ್ ಬಂದೇ ಮಾತರಂ ಬಂದೇ ಮಾತರಂ ಏಕಸೂತ್ರೆ ಮಾನಿಯಾಚಿ ಸಹಸ್ರ ದಿವಂ ಏಕಕಾರ ಜಿ ಶೋಕಿಯಾಚಿ ಸಹಸ್ರ ದಿವಂ ಬಂದೇ ಮಾತರಂ ಬಂದೇ ಮಾತರಂ ಏಕಸೂತ್ರೆ ಮಾನಿಯಾಚಿ ಸಹಸ್ರ ದಿವಂ ಏಕಸೂತ್ರೆ ಮಾನಿಯಾಚಿ ಸಹಸ್ರ ದಿವಂ ಏಕಸೂತ್ರೆ ಮಾನಿಯಾಚಿ ಸಹಸ್ರ ದಿವಂ
1: চিরন্তন কথায় সাজানো চিরন্তনী শুনছেন 107 FM রেইনবোতে চিরন্তন কথায় সাজানো চিরন্তনী চিরন্তন কথায় সাজানো চিরন্তনী 107 FM রেইনবোতে রাত্রি প্রভাত হইয়াছে সেই জনহীন কানন এতক্ষণ অন্ধকার শব্দহীন ছিল এখন আলোকময় পক্ষী কুজন শব্দিত হইয়া আনন্দময় হইল